0: ಈ ಗಾಳಿ, ಆ ಹೊರು, ಇವೆನ್ನೆಲ್ಲ ನುವ್ವು ನೀನು ಎಲ್ಲಾನೇ ಉಂಡಿಪೋತೇ ಬಾಗುಂಟುಂದು ಕದಾ.
1: ಉಂಡಿಪೋದಾ
0: ಎಲ್ಲ, ಟೈಮ್ ಅಯಿಪೋತುಂದು ಕದಾ.
1: ಆಪೇದಾ
0: ಅಲಾ ಸಿನಿಮಾಲ್ಲೋನೇ ಅವುತುಂದು.
1: ಐತೇ ಅಕ್ಕಡಿಗೇ ಆದಾ.
0: ಏ ಹೀರೋ ಅಲಾ ಎಲ್ಲ.
1: ಓಯ್ ಹೀರೋಯಿನ್,